ಅದನ್ನು ತೊಜೆನ್ ಬೇಕ್ಲಕ್ಕೆ ಪಿನ್ಯ ಸರಳಂತೆ ಅರ್ಜಿಕ್ಷಣ ಅಳೆಂಗಿನುತ್ ಬಿದಿಯಸನ್ ಥೆಂಗ್ಪಿ ಎರಾಂಗ್ ಅರ್ಣಾಮಿನುತ್ ಟೆಪ್ಲೋಂಗ್ ಸಿ ಮೂರ್ತಿ ನೋತ್ ಮತೆ ಕಮಠ ಕೆಪ್ರೆ ಲಾಮ್ಥೆ ಕೆಮನ್ ಅನುತಿನ ಮುನಿಲೆ ಕಮಠ ಲಪೆನ್ ಪಿದಿ ಪ್ರೇಗ್ರೆ ಪಸನ್ಸಿ ಅರೋಂಗ್ ತಿನ ಥೆಂಗ್ಪಿ ಅಲೋಂಗ್ಟಾ ಅರ್ನಾಮ್ ದೊರೆಬ್ಲೊ ಲಪೆನ ಟೆಪ್ಲೋಂಗ್ ಪ್ರೇಗ್ಲುತೆ ಮೂರ್ತಿಟಾ ಕೆಪ್ರೇಗ್ಲೊ ಅಬಂಗ್ ಪುಟಿಂಟಾ ಕಮಠ ಲಪೆನ್ ನಿಂಗೆಹಾಂಗ್ ಚಿಂಗ್ಭರ್ ಬಿಪು ಅಫನ್ಸಿ ಕಿಪು ದಾಮಲಂಥೆ ಲಸಿಸರ ಪ್ರಲಾಮ್ ಥೇಲೊ ಅರ್ಲೆಂಗ್ ಇನುತ್ ಬಿದಿಯಸನ್ ಥೆಂಗ್ಪಿ ರೋಂಗ್ ಅರ್ನಾಮ್ ಇನುತ್ ಟೆಪ್ಲೋಂಗ್ ಸಿ ಮೂರ್ತಿ ಎದನ್ ಮತೆ ಕಮಠ ಕೆಪ್ರೇಗ್ ಪಿನ್ಯಾಸರ್ ಲಾಮ್ ಥೆಗೆ ಲಪಾನ್ ವೆದ್ಲಾ.

0: ಮಾತು ಕೇಳ ಚಚ್ಚಾಳಪ್ಪ ಸಂಕೋಗ್ನು ರು ನಲ್ಲಪ್ಪ ಆಕೆ ಪೋಪ ನೋನ ಮಾತು ಆಗ್ತೋರಲ್ಲ ಪೋನಂಪು
1: ಈಗ ಅನಕ ಹೇಳುವ ಟೋವಾರ್ ಕುಸುಮ್ ಸಿಗೆ ಪೋನ್ ಪೋ ಟೋವಾರ್ ಲಿ ಇಂಗ್ಹಾನ್ಕೆ ಓಂಗ್ ಪೆನ್ ರುವಿ ಲೇ ಕೆ ಜಾಂಗ್ ಸಿರ್ ಪೆನ್
0: ಸಾರ್ಥಿ ಅತ್ತು ಮೇ ಮಚೆ ನೋ ಗಾರಿ ಲೋಂಗ್ ಲೋ
1: ಎ ಪಾಯ್ ತ ಲಂಕೆ ಸೋಗ್ ದಾಂ ಪೆನಂಗ್ ಲೇಲೋ ಈಗ
2: ಪಿಯ ಪೋನ್ ಲೋ ಪಾಯ್ ರು
1: ನಿ ಪೋಖಾನ್ ಡಾಕ್ಟರ್ ಲೋಂಗ್ ಕೆ ಪೋನ್ ಪೋ ದಾಂ ಹೋ ಪಾಯ್
0: ಪಾಯ್ ನೋ ಮಾ ಪೋಹಾನ್ ಡಾಕ್ಟರ್ ಲೋಂಗ್ ಪೋನಂಗ್ ಪೋ
2: ಕುಸೋನ್ ಲೋ ಕೆ ಪೋನ್ ಪೋ ತೋವಾರ್ ಆನ ಜಾ ಕಿ ದಿಂಗ್
0: ಸಾರ್ಥಿ ಅತ್ತು ಮೇ ಮಚೆ ನೋ ಗಾರಿ ಲೋಂಗ್ ಲೋ ಅಪೆನ್ ಸಾರ್ಥಿ ಪೆ ನಿ ತುಮ್ ಭೈ ನಿ ಡಾಕ್ಟರ್ ಲೋಂಗ್ ನಿ ಪೋಹಾನ್ ಪೋನ್ ಪೋ ನಂಗ್ ತುಮ್ ಥಾಂಗ್ ನಾ ತಾನಂಗ್ ಮಾ ಥಾದು ನಂಗ್ ನಿಲೋ
1: ನೇತೆ ನಂಗ್ ತುಂಜಿ ಇ
0: ರು ನಂಗ್ ತುಮ್ ನಂಗ್ ನಿಲೋ ಇ ಪಾ ಅನು ವೆಪ್ ಪೋ ಇ ಪಾ ಲೋಂಗ್ ಹೆಮ್ ದು ದು ನೋ ಕಿಸೋ ಅಪಾನ್ ನಂಗ್ ತುಮ್ ಥಾಂಗ್ ನಾ ತಾನಂಗ್ ಮಾ ಥಾದು ನಂಗ್ ನಿಲೋ ನೇ ಪೆನ್ ಸಾರ್ಥಿ ತುಮ್ ಭೈ ನಿ ಲಾನಾ ಪೋ
3: ಲೋಂಗ್ ಕಿ ದಮ್ ಲೋ ನಂಗ್ ಮಾ
0: ಆ ಸಾರ್ಥಿ ಗರಿ ಪಸಂದ ಹಾಕೋ
3: ಪಿಪಲ
0: ಹಾಸ್ಪಿಟಲ್ ಹನ್ ಪಹುಂಚಿ ದಾಲಿ ಆವೇಲೋ ಕಿಸೋ ಬಾಂಗ ಚಿಠಿ ಆವೇಲೋ
3: ಕಿಸೋ ಬಾಂಗ ಚಿಠಿ ಆವೇಲೋ
0: ಹೆಮ್ ಬಂಧು ರಂಗಿ ಕೆ ಮೇಪೋ
1: ಈ ಚಹೈ ಸಿನಂಗ್ ಚಿರು ಜುಯಲೋ
0: ಆಯ್ ಜಿ ಪೂಜಿ ಹೋಯಲೋ ರು ಪೋತಿಯಲೋ
1: ಎ ಪೋತಿಯಲೋ
0: ಓ ಪಾ
4: ಕೋ ಪೈತಾ ಅಣ್ಣಾ
5: ಕಾಂಗ್ ಥಾಯ್ ಬಾಂಗ್ ನೇ ಲೋ